ಭೂಷಣ ಚಣವನಿ ನಟನಾಂಕಿತ ಜೀವನಿ ಬನಿ ನಿನ್ನು ಕುಲಿಚಿ ಉನ್ನವಾಡ ನಿನ್ನು ಲಂದುಕುನ್ನವಾಡ ಯಾರಾಧ ಕುಡನು ಆಸ್ವಾದ ಕುಡನು.